0: ಕೂತ್ಕೊಂಡ್ಬಿಡ್ತೀನಿ.
1: ನೀವು ಸಾಧ್ಯವೇ ನನಗೆ ಕೊಟ್ಟಿ, ಇಂದ್ರಜಾಲ ನೀವು ಕೊಡೋಣ.
2: ಇದು ಇಂದ್ರಜಾಲ ಮುಖ, ಅದು ಧರ್ಮಬದ್ಧಮೇ.
1: ಧರ್ಮಬದ್ಧಮ ನಾಕು ತಿಳಿಯೇನಿ ಧರ್ಮಮ್ಮ, ಯಮ ಧರ್ಮಮ್ಮನಕ್ಕೂ ಪೈನ ಮರೊಕ್ಕ ಧರ್ಮಮ್ಮ ಎಟ್ಟುಲಾ.